0: ಶಿನಂಗಿ ಚಾಂದೋ ಕರಮ ಕೌದ ಸಿಗಿ
1: ಯಾಮ್ ನಾಯ್ ಜೈ
0: ಹಾಪಿಯೋ
1: ಹಾಪಿಯೋ ಕೋಯ್ ಪುನ ತಾಮಿನರೆ
0: ಓ ಕೋಯಿ ಖಾ ಚಂಜೆಂಬಂ ಅವಾಂಗ್ ಲಕಾದಿ ಸಾಮೋಂ ಉಂಬಿ ಸಾಮೋಂ ಕಬೂಲೇನಾ ಚಂಗಂ ಹಾಚರ್ ಗತಾನಿ ಜೈ ಥಾನ ಮಂ ತರಂಗಿರತಾ
1: ಇಸೈ ಕದಲ್ ತಮ್ಜರಿ ನುಂಗೈನೆ ತಾಮಿನೆಸಿ.

ಲೈರಾಂಗ್ ಲೇಖಲ್ ಶೂನ್ಯ ಸಾತ್ಲಿಬ ಲೇಕೋಲ ಮಗಮ್ಮನಿ ಆಕಾಶವಾಣಿ ಇಂಫಾಲ್ಗೆ ಎಫ್ಎಂ ಸಂಗಾಯ್ ಚೆನೆಲ್ ಲೇಪಲೈತಿನ ತಾವಿಯು ಮಯಾಮ್ಗಿದಮಗ್ನಿ ಆಕಾಶವಾಣಿ ಇಂಫಾಲ್ಗೆ ಮೆಘರ್ ಶಾಮ ಹೋಮ್ ದಸ್ಮಿಕ್ ಮಂಗಾದ ಚಂದೋಕ್ ಚರಿಬ ಎಫ್ಎಂ ಸಂಗಾಯ್ ಚೆನೆಲ್ ಹೌಜಿಕ್ ಪುಂಫಮ ಸಿದ ಪೂದನ ಲಾಕ್ಚರಿ ತೊಂಗಾನ್ ತೊಂಗಾನ್ ಬ ಸೈಸಪ್ಪ ಸಿಂಗ್ದಿಗಿ ಗೀತ್ ಕುದೋಲ್ ಗೆಹಾನ್ ಮದ ತಾಮಿನ ಸಿ ಅರಿಜಿತ್ ಸಿಂಗ್ ಅಮದಿ ಶಿಲ್ಪಾ ರಾವ್ ಅನಿನ ಸಕ್ಮಿನಬ ಗೀತಮಾ

ತಹಂಜರಿ ಬೈಸೆ ಎಸಿ ಬಿ ಥಾದೊಯ್ ಅಹುಂ ಫಿಲ್ಮ್ ಅಸಿದಗೆ ಸದಾನಂದ ಮಂದಾಕಿನಿ ಅಮದಿ ಸಿಸಿಗೆ ಅಪುನ್ಬ ಖೊಂಜಲ್ದ ರೋಮಿ ಮೈತೈನ ಸೈರೆಂಗ್ಬ ಸೊರಿ ಸೆಂಜಮ್ನ ಸೈರಾಂಗ್ ಬೈಸೈನಿ ತಮಿನಸೆ.

0: ಹಂಗಾ?
1: ಮಪುಕ್ಷನಾಯಾತಂಗ್ ನುಂಗ್ದಂ ಬೀಗನಿದು
0: ಲಹೋಡಗಿ ಲಾಕ್ಪತ್ ಥಂಗ್ ಹೈ ಬಮಹ ಓಜ ಪೌನ ಬರ್ಜವಾ ಸಿಗಿ ಬಮಾಂದ ಕುಯಿನ ಲೆಪ್ಸವಂಗಂ ಕಿದೆ
1: ಮಿಂಟೆ
0: ಓಜ ಮಾಗಿ ಕುಜೇಂ ಕಕ್ಪಿಗಿ ಥಂಗ್ ಹಾಯ್ದ ಕಾಂಗಮಂಗಂ ಕಿದೆ ಮೈತಿಕಿ
1: ಮತಿಂಗ್ ಮಥೌನ ಲೈರಬ ಜೆನರೆ ಲೋಂಗ್ಜಾಂ ಬರು ಹಮಾಗಿ ಅಸೇಂ ಬುಸಿಂದಂ ಲೋಯ್ನಿ ಅಸಂಗ್ಬ ಮಪಾರಿನಿ ದೋ ನಿಂಟೆ
0: ಮಾನೆ ಅಸಂಗ್ಬ ಮಪಾರಿನಿ
2: ಆ ನಿಂಟೆ ಹಾ ನಿಂಟೆ ಹಾ ಲೈಪಾಕ್ ಕಿರಿ ಮಪುರೇಲ್ ಕಂಗ್ಲೈ ನಮು ಪೊಂಗನ್ಬ ಮಣಿಪುರ ಸನ ಲೈಪಾಕಿ ಸನ ತಂಗ್ಬಂದ ನಿಮಿತ್ ಕುಂ ಮಸೊಂಗ್ ಚೌಕ್ ಥಂಬಾಗು ಮಂಗಾಲ್ ನಾಯ್ ನಂಗನ್ ಥೊಯ್ಬಿರಿ ಬಾಯ್ ನಿಂಗ್ ಥೌ ಆ ನನಾಯ್ ತೋಲವ ರೋಮಾನ ಖೂ ಲೈ ದತ್ತ ಮಾಲೆಮ್ ಲೈಪಾಕ್ ನಾ ಪುನೆಮ್ ಜರಿ ದಾಯ್ ನಿಂಗ್ ಥೌ
0: ಇಪ್ಪು ಲೆಂಗ್ಸಿನ್ ಬಿಸಿರ
2: ಸನಾಯಾ ಥಂಗ್ ನಿಂಥೇಮ್ ಶನಾಯಾ ಥಂಗ್
1: ಲೈಬಾಕಿದೆ ಅಂಗಂಬ ಫಂ ಫಂ ಲಾಂಗ್ ಅದುಕ್ ಲಿಂಗ್ಸಿನ್
2: ಅಂಗಂಬ
0: ಇಪು
2: ನಿಂಥೇಮ್ ಶನಾಯಾ ಥಂಗ್
0: ನಶುನ ಇಪುಗಿ ದಮಕ್ ಸೌಥೋಲಿ ಹೈ ಸಿಂಗ್ ಲವ ಇಪುಗಿ ಅಸಾಂಬ ಪರ್ವಾನ್ ಪೌನಾನ ಲಾಹೋರ್ಗಿ ಥಂಗ್ ಹೈಬ ಲಾಯ್ನ ಮೈಥೀಬ ಪೀಕಿ ಲೈಬಾಕಿ ಮಿಂಚತ್ ಪುರಕ್ಕಿ ಕುದಿಮಕ್ ಅಶಿ ಇಪುಗಿ ಥೌಜಾಲ್ನನಿ

0: ꯂꯥꯡꯕꯟ ꯊꯥꯒꯤ ꯊꯥꯕꯨꯝꯁꯤꯃ ꯅꯤꯡꯁꯤꯡ ꯊꯥꯅꯤ ꯂꯥꯏꯑꯣꯏꯈ꯭ꯔꯕ ꯊꯋꯥꯏꯁꯤꯡꯒꯤ ꯊꯥ ꯑꯁꯤꯒꯤ ꯁꯩ ꯇꯥꯕꯤꯔꯦ ꯊꯥ ꯑꯁꯤꯒꯤ ꯁꯩꯁꯛꯄꯤ ꯁꯤꯖꯒꯨꯔꯨ ꯃꯌꯨꯝ ꯁꯨꯆꯤꯇ꯭ꯔꯥ ꯗꯦꯕꯤ ꯁꯩꯔꯦꯡꯕ ꯕꯤꯃꯣꯜ ꯐꯤꯕꯧ ꯄꯨꯊꯣꯛꯄ ꯍꯩꯀ꯭ꯔꯨꯖꯝ ꯗꯦꯕꯦꯟꯗ꯭ꯔ ꯊꯧꯔꯝ ꯁꯅꯨꯇꯨꯗ ꯇꯥꯍꯟꯖꯔꯤꯕ ꯁꯥꯀꯥꯁꯕꯥꯅꯤ ꯏꯝꯐꯥꯜꯒꯤ ꯁꯉꯥꯏ ꯆꯦꯅꯦꯜꯗꯒꯤꯅꯤ ꯍꯧꯖꯤꯛ ꯃꯊꯪꯒꯤ ꯊꯧꯔꯝ ꯐꯪꯕꯤꯔꯒꯅꯤ
1: ꯑꯥꯀꯥꯁꯕꯥꯅꯤ ꯏꯝꯐꯥꯜ ꯂꯥꯟꯊꯣꯛꯆꯔꯤ ꯄꯥꯎꯒꯤ ꯁꯛꯇ ꯁꯛꯇꯝ ꯑꯁꯤꯗ ꯂꯩꯕꯥꯛ ꯑꯁꯤꯕꯨ ꯕꯤꯛꯁꯤꯠ ꯚꯥꯔꯠ ꯑꯣꯏꯍꯟꯅꯕ ꯍꯣꯠꯅꯕꯗ ꯍꯧꯔꯛꯂꯤꯕ ꯃꯤꯔꯣꯜꯒꯤ ꯗꯥꯏꯇ ꯆꯥꯎꯏ ꯍꯥꯏꯕ ꯔꯥꯖ꯭ꯌꯄꯥꯜꯒꯤ ꯋꯥꯐꯝ ꯁꯣꯁꯤꯌꯦꯜ ꯃꯦꯗꯤꯌꯥꯒꯤ ꯃꯇꯥꯡꯗ ꯋꯥꯛꯁꯣꯞ ꯑꯩꯁ ꯑꯥꯏ ꯚꯤ ꯑꯦꯗꯁ ꯂꯩꯇꯕ ꯈꯨꯟꯅꯥꯏ ꯑꯃ ꯑꯣꯏꯍꯟꯅꯕꯒꯤ ꯄꯥꯎꯖꯦꯜ ꯄꯨꯕ ꯔꯦꯜꯂꯤ 94ꯁꯨꯕ ꯑꯥꯔꯀꯥꯏꯕ ꯋꯤꯛ ꯑꯃꯁꯨꯡ ꯄꯥꯎꯒꯤ ꯁꯛꯇꯝꯗ ꯆꯥꯟꯗꯦꯜ ꯖꯤꯂꯥꯒꯤ ꯄꯥꯎꯗ ꯔꯥꯖ꯭ꯌꯄꯥꯜ ꯑꯖꯣꯏ ꯀꯨꯃꯥꯔ ꯚꯂꯥꯟ ꯍꯥꯏꯔꯤ ꯂꯩꯕꯥꯛ ꯑꯁꯤꯕꯨ ꯏꯪ 1997 ꯐꯥꯎꯕꯒꯤ ꯃꯅꯨꯡꯗ ꯆꯥꯎꯈꯠꯂꯕ ꯕꯤꯛꯁꯤꯠ ꯚꯥꯔꯠ ꯑꯣꯏꯍꯟꯅꯕ ꯍꯣꯠꯅꯕꯗ ꯍꯧꯔꯛꯂꯤꯕ ꯃꯤꯔꯣꯜꯒꯤ ꯗꯥꯏꯇ ꯆꯥꯎꯏ ꯏꯝꯐꯥꯜꯒꯤ ꯅꯣꯔꯠ ꯑꯦ ꯑꯣ ꯁꯤꯗ ꯂꯩꯕ ꯑꯁꯥꯖꯤꯅ ꯀꯝꯄ꯭ꯂꯦꯛꯁꯇ ꯂꯩꯕꯥꯛ ꯄꯨꯕ ꯅꯨꯃꯤꯠꯇ ꯄꯥꯡꯊꯣꯛꯈꯤꯕ ꯒꯚꯔꯅꯔꯁ ꯑꯦꯋꯥꯔꯗ ꯑꯃꯗꯤ ꯑꯇꯩ ꯑꯦꯋꯥꯔꯗꯁꯤꯡ ꯌꯦꯟꯊꯣꯛꯄꯒꯤ ꯊꯧꯔꯝꯗ ꯔꯥꯖ꯭ꯌꯄꯥꯜꯅ ꯍꯥꯏ ꯃꯍꯩ ꯃꯁꯤꯡ ꯇꯥꯛꯄꯤ ꯇꯝꯕꯤꯕ ꯍꯥꯏꯕꯁꯤ ꯀ꯭ꯂꯥꯁꯔꯨꯝ ꯈꯛꯇꯗ ꯑꯣꯏꯍꯜꯂꯣꯏꯗꯕꯅꯤ ꯂꯝ ꯈꯨꯗꯤꯡꯃꯛꯇ ꯍꯩꯊꯣꯏ ꯁꯤꯡꯊꯣꯏꯕ ꯃꯤꯁꯛ ꯑꯃ ꯑꯣꯏꯍꯟꯅꯕ ꯁꯥꯟꯅ ꯈꯣꯠꯅꯕꯃꯗꯤ ꯑꯇꯩ ꯀꯣ ꯀꯔꯤꯀꯨꯂꯔ ꯑꯦꯛꯇꯤꯚꯤꯇꯤ ꯀꯌꯥꯗ ꯁꯔꯨꯛ ꯌꯥꯍꯟꯕ ꯄꯨꯟꯅ ꯊꯕꯛ ꯇꯧꯃꯤꯟꯅꯕ ꯂꯨꯆꯤꯡꯕ ꯑꯃꯒꯤ ꯃꯒꯨꯟ ꯆꯦꯜꯍꯟꯕ ꯃꯊꯧ ꯃꯁꯛ ꯈꯪꯕꯅꯆꯤꯡꯕ ꯃꯒꯨꯟꯁꯤꯡ ꯑꯁꯤ ꯆꯦꯜꯍꯟꯕ ꯇꯉꯥꯏꯐꯗꯦ ꯔꯥꯖ꯭ꯌꯄꯥꯜꯅ ꯍꯥꯏ
2: Education is not limited to the classroom. Participation in sports and co-curricular activities develops confidence, teamwork, leadership, and a sense of responsibility, qualities that are essential for a well-rounded individual. I extend my warm congratulations to all the awardees. Your achievements are a recognition of your hard work, but they are also an encouragement to continue striving for greater excellence. So our expectations from you increase further when you achieve this excellence.
1: ಬಿಜೆಪಿ ಮಣಿಪುರ ಪ್ರದೇಶದ ಸಿಂಧುನ ಸೋಶಿಯಲ್ ಮೀಡಿಯಾಗಿ ಮತಾಂಗದ ವಾಕ್ಸೋಪ್ ಅಮ್ಮ ಬಿಜೆಪಿ ಸ್ಟೇಟ್ ಆಫೀಸ್ ಥಂಬಾಲ್ ಸಂಗ್ಲೆಂದ ನಿಧೋಗಾಬ ನಿಮಿತ್ತ ಪಾಂಗ್ತೋಕಿ ವಾಕ್ಸೋಪ್ ಅದುದ ಮುಖ್ಯಮಂತ್ರಿ ಯುಮ್ನಾಮ್ ಖೆಮ್ಸಾನ್ ಹಾಯ್ ಎನ್ಆರ್ಸಿಗೆ ವಾಫಂ ಅಸಿ ಬಿಜೆಪಿಗೆ ಮಿಖಲ್ಗೆ ಮೇನಿ ಪೆಸೋದ ಯಾವರಬನಿ ಮಸುಂ ದೋಲ್ ಅಸಿನ ಹಾನದಗಿ ಹೌನ ಎನ್ಆರ್ಸಿಗೆ ದಾಬಿ ತೌದುನ ಲಾಕ್ಬನಿ ಮಸಿಗೆ ಮಥಕ್ತ ಮಣಿಪುರಿ ಜಾತಿ ಬುಕಂಜನಬಗೆದಮಗ್ ಐಎಲ್ಪಿ ರೈಜ್ ಅಸಿದ ಸನ್ಹನ್ಖಿಬ ಅದು ಬಿಜೆಪಿ ಸರ್ಕಾರನನಿ ಮಣಿಪುರದ ಖುಂದಾಮಿದರಿಬ ಕಾಂಗ್ಲುಪುರ್ ಖುದಿಗಮಗ್ ಅಮತ ಒಯ್ನ ಹಿಂಗಿಲ್ನಗದಬನಿ ಹೈಬಗಿ ವಾಖಲೊಂದ ಬಿಜೆಪಿನ ಗಸಿ ಫಾವ ಥೆಂಗದುನ ಲಾಗ್ಲಿ ಮುಖ್ಯಮಂತ್ರಿನ ಹಾಯ್
3: ꯃꯣꯏꯒꯤ ꯑꯋꯥꯅ ꯀꯌꯥ ꯄꯨꯛꯅꯤꯡ ꯂꯥꯏ ꯄꯨꯈ꯭ꯔꯨꯜ ꯆꯠꯂꯤ ꯁꯦꯅꯥꯄꯇꯤ ꯆꯠꯂꯤ ꯀꯥꯡꯄꯣꯛꯄꯤ ꯆꯠꯄꯒꯤ ꯁꯨꯝ ꯄ꯭ꯔꯣꯒ꯭ꯔꯥꯝ ꯂꯩꯔꯤ ꯍꯥꯏꯔꯤꯕꯁꯤꯡꯁꯦ ꯇꯣꯉꯥꯟ ꯇꯣꯉꯥꯟꯕ ꯀꯝꯃꯨꯅꯤꯇꯤ ꯈꯨꯟꯁꯥꯗ ꯇꯔꯨꯛ ꯇꯥꯔꯤꯕꯁꯤ ꯋꯥꯈꯜ ꯆꯞ ꯃꯥꯟꯅꯔꯀꯥꯟꯗ ꯃꯅꯤꯄꯨꯔꯁꯦ ꯄꯨꯟꯅ ꯇꯪꯒꯗꯧꯕꯅꯤ

0: HIV AIDS mapung phana muthatuna laina asi leitaba khunai ma wahenaba miyam da ningthina khanganaba tha ani sumna sathagadaba intensified IEC campaign ge manung sanna tongan tongan ba jilla singde awareness releasing irai numita pangthokhi Manipur AIDS Control Society ki makada Imphal East Imphal West Kaksing Surasanpur Senapati amasung Sandel da releasing asi pangthokhi Imphal West District AIDS Prevention and Control Unit na sinduna miyamgi oiba khongsanama Imphal West CMO complex tagi jilla asigi deputy commissioner Mayang Lamam Rajkumar na lamthaki thormadu ga mari lena Sri Rajkumar na hai
1: HIV and AIDS ki field paikati ba steps in sigi beyond the recently mobile ICTC haidna field mobile oina integrated testing and counseling unit pharmacy last year December dagi atmaina koi training period ga hogi bani almost every month 15 to 20 cases kumbasi ba field da chala chala ga yes to bu matam sida thenga jai na ko gi makha da thamne ga 95 99 ge target che yo bu mamna na ba yam kanna ko nari sana leiram ba stigma sing ji thado yara ga HIV AIDS ಇರಾಡಿಕೇಟ್ ತಗೊಂಡನ ಒಪ್ಪನ ರೊಕ್ಕದ ಹೊಸಕಿ ಲೆವೆಲ್ದನ ಕಂಟ್ರೋಲ್ ತೊಗೊಳಗ ತಂದನ ಒಪ್ಪನ ರೊಕ್ಕದ ಮಯಾಮ್ನ ಸಪೋರ್ಟ್ ಬಿ
0: Nifu Mari Suba Archive Week Celebration Amasung Record Exhibition Imphal ki Kaisam Pataleba Manipur State Archives Amasung State Central Library Campus ta Mukhyamantri Yumnam Khemsana Leba Pabunimita Hudokhi Manipur State Archives ne sinduna pangthokpa thormaduda Mukhyamantri Yumnam Khemsana hai Southeast Asia gi oina ganatantra satpa sarkar semasi Manipur na ahanbani Manipur gi ariba record amadi polam singa si ngak senduna thamnaba aikoi punna honamina bigi tangai phadaba lai poya ngak seliba singda su Mukhyamantri ne ikai khumnabu utki Mukhyamantri na hai
2: Northeast India sida aikoi ghatani mayek laina loan laina taseng tasengna bharat ki manungda Northeast India sida uri bise khoi dani haina thambirami loina la am chau thok chani ai we si puwari gi tak kya yauri basung ma puya si khoina rizab to biri ba yo mayam si kisu incentive khara di thambibam to ye Southeast Asia da khoi dagi ihan hanba democratic form of government sem basi Manipur ni 1948 ki october gi tang tara nipan da ಖ್ವಾಯ್ದಿ ಯಾರನ್ಬ ಡೆಮೋಕ್ರೆಟಿಕ್ ಸರ್ಕಾರದಗಿ ಅಸೆಂಬ್ಲಿ ಫಂಬ ಹೋಗಿ
0: ಆಕಾಶವಾಣಿ ಇಂಫಾಲ್ಗೆ ಪಾವ್ಗೆ ಸಕ್ತಮ್ದ ಐಖ್ವೈಗೆ ಸಾಂದೇಲ್ ಪಾವ್ಮಿ ಜಿರೆ ಮೊಯೋನ ಎನ್ವೈರನ್ಮೆಂಟ್ ಕಿ ಮತಾಂಗ್ದ ಪೀಬ ಪಾವ್ದ
3: ಮಿಯೋಯ್ಬ ಅಮನ ಅಯುಕ್ ಹೆಕ್ ನುವಾನ್ಬದಗಿ ನುಮಿತಾಬ ಫಾವ್ಬದ ಮಖಲ್ ಕಯಾಗಿ ವೇಸ್ಟ್ ಪ್ರೊಡ್ಯೂಸ್ ತವಿ ಸಮ್ನ ಹೈಬದ ಮಹುಸಾಗಿ ಮತುಂಗ್ ಇನ್ನ ಹೌಗಲ್ಲಕ್ಬಗಿ ಚಿನ್ ಸೇಂಗ್ಬ ಇರುಳುಜಬ ಮಪಾನ್ ಥೋಕ್ಪ ಚಾಕ್ ಚಾಬ ಥಬ ಇಂಖಾಂಗ್ ಸೂಬ ಟ್ರೆವೆಲ್ ತೌಬ ಅಮದಿ ನುವಾಯ್ನ ಪೊಥಾನಬ ಹೊನಬದ ಚಂಗಿಬ ಇನರ್ಜಿ ಅಮದಿ ಪೊಲಂ ಮಯಾಮ್ಸಿದಗಿ ತೊಂಗಾನ್ ತೊಂಗಾನ್ಬ ಮಖಲ್ಗಿ ವೇಸ್ ಲೇಪ್ತನ ಐಕ್ವೈನ ಪುಥೋಕ್ಲಿ ಮಾಲೇಮ್ಗಿ ಓಯ್ನ ಪಂದ್ರಗಸು ಐಕ್ವೈಗಿ ಸ್ಟೇಟ್ಗಿ ಓಯ್ನ ಹಾಯ್ಬದ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಕಂಪ್ಲೈನ್ಸ್ ರಿಪೋರ್ಟ್ಗಿ ಮತುಂಗಿನ ಸ್ಟೇಟ್ ಅಸಿನ ನೋಂಗ್ಮದ ಚೌರಾಕ್ನ 184 ಮಿಲಿಯನ್ಸ್ ಲೀಟರ್ ಮುಕ್ಕಿ ಚಾಂಗ್ದ ಸೆವೇಸ್ ವಾಟರ್ ಹಾಯ್ಬದಿ ಲಿಕ್ವಿಡ್ ವೇಸ್ಟ್ ಪ್ರೊಡ್ಯೂಸ್ ತವಿ ಅದುಗ ಅರ್ಬನ್ ಏರಿಯಾಸ್ ಖತ್ತದ ಟೋನ್ಸ್ ಚಹುಮ್ ಹೇನ್ಬ ಸೋಲಿಡ್ ವೇಸ್ಟ್ ಪುಥೋಕ್ಪಗಿ ಮಥಕ್ತ ರೂರಲ್ ಅಮಸುಂಗ್ ಚಿಂಗ್ಗಿ ಮಫಮ್ಸಿಂಗ್ ಯಾವರಗ ಚೌರಾಕ್ನ ಚಹುಂಗ ಮರಿಪು ತರ ಹೇನ್ಬ ಟೋನ್ಸ್ ನೋಂಗ್ಮದ ಜೆನರೇಟ್ ತವಿ ತವದಬು ಐಕ್ವೈಗಿ ಹೌಜಿಕ್ ಲೈರಿಬ ಟ್ರೀಟ್ಮೆಂಟ್ ಆರ್ ಪ್ರೊಸೆಸಿಂಗ್ ಪ್ಲಾನ್ನ 100% ಮೆನೇಜ್ ತೌಬ ನಂಬದಿ ಒಯ್ದ್ರಿ ರಾಜ್ಯ ಸಿಗಿ ಚಿಂಗ್ಗಿ ಜಿಲ್ಲಾ ಅಮ ಒಯ್ರಿಬ ಚಂದೇಲ್ದಸು ಮರು ಒಯ್ನ ಡಿಸ್ಟ್ರಿಕ್ ಅಸಿಗಿ ಹೆಡ್ ಕ್ವಾರ್ಟರ್ದ ವೇಸ್ಟ್ ಮೆನೇಜ್ಮೆಂಟ್ಗಿ ಥೌದಾಂಗ್ ಅಸಿ ಆಟೋನಮಸ್ ಡಿಸ್ಟ್ರಿಕ್ ಕೌನ್ಸಿಲ್ ಚಂದೇಲ್ಗಿ ಮಿಡಿಯಂಗ್ ಮಖಾದ ಪಾಯ್ಕಲ್ಲಿ ಟೆಂಪೊರರಿ ಬೇಸಿಸ್ದ ಹೌಜಿಕ್ ಜಿಲ್ಲಾ ಅಸಿಗಿ ಹೆಡ್ ಕ್ವಾರ್ಟರ್ದಗಿ ಕಿಲೋಮೀಟರ್ ಅಮ್ಮಮುಕ್ ಚಲ್ಲಗ ಹೈವೇಗಿ ಮನಾಕ್ತ ದಂಪಿಂಗ್ ಸೈಟ್ ಅಮದ ವೇಸ್ಟ್ ಡಿಪಾಸಿಟ್ ತೌರಿ ಹಾಯ್ನ ಜಿಲ್ಲಾ ಅಸಿಗಿ ಎಡಿಸಿ ಚಂದೇಲ್ಗಿ ಸಿಇಒ ಮೊಹಮ್ಮದ್ ಫಿರೋಜ್ ಖಾನ್ನ ಫೋಂದೊಕ್ಲಿ ಅಥುಬದ ನೌನ ಎಕ್ವೈರ್ ತೌರಬ ಎಕರ್ ಮರಿಮುಕ್ ಚಾವಬ ಲಂ ಅಮದ ಡಿಸೆಂಟ್ರಲೈಸ್ ವೇಸ್ಟ್ ಮೆನೇಜ್ಮೆಂಟ್ ಪ್ಲಾನ್ ಕನ್ಸ್ಟ್ರಕ್ಟ್ ತೌರಗ ನೀತಿ ನಿಯೋಮ್ ಗಾಕ್ನ ಮೆನೇಜ್ಮೆಂಟ್ ಅಸಿ ಮಖಾ ತಾನ ಪಂಗ್ತೋಕ್ನಬ ಸೇಮ್ ಸಾರಿ ತೌಬದಬು ಫನ್ಗಿ ಕನ್ಸ್ಟೆಂಟ್ ಲೈಬ ಟೆಕ್ನಿಕಲ್ ಒಯ್ಬ ಅಮದಿ ಸೈಂಟಿಫಿಕ್ ಸೆಗ್ರಿಗೇಷನ್ಗಿ ಮತಾಂಗ್ದ ಅಖನ್ನಬ ಖಂಗ್ ಹೈಬ ಆಫಿಸಿಯಲ್ ಅವಾಟ್ಬ ಲೈಬನ ಅಮದಿ ಮಿಯಾಮ್ಗಿ ಅವೇರ್ನೆಸ್ ಸೋನ್ಬನ ಮರಂ ಒಯ್ರಗ ಚಿಲೆಂಜಿಂಗ್ ಒಯ್ ಹಾಯ್ನಸು ತಕ್ಪೀರಿ
4: ಅಯ್ಕೈಗಿ ದಮ್ ಸೈಟ್ ಅಸಿ ಹೈವೇಗಿ ಮನಾಕ್ ಮನಾಕ್ ನಕ್ಪದಸು ತುರೇನ್ ಮಚಾ ಅಮ ಸೇನ್ಬದಗಿ ಮಸೆ ಅಯ್ಕೈ ಓನ್ಲಿ ಫಾರ್ ಟೆಂಪರರಿ ಪರ್ಪಸ್ ಒಯ್ನ ಸಿಜಿನಬನೆ ಅಯ್ಕೈ ಹೌಜಿಕ್ತಿ ಬೇರು ಖುದಮ್ದ ಎಕರ್ ಮರಿ ಲೈರಗ ಲೈರೆ ಮಸಿಕ್ಸೆ ಅಯ್ಕೈನ ಮತಂಗಿ ಮತುಂಗಿನ ಫಂಡಿಂಗ್ ಲೈರಬ ಕಾನ್ಸಿದ ಇನ್ಫ್ರಾಸ್ಟ್ರಕ್ಚರ್ ಸೇಮ್ಗತ್ಲಗ ಪರ್ಮಿನೆಂಟ್ ಒಯ್ಬ ದಮ್ ಸೈಟ್ ಅಮ ಒಯ್ಗನಿ ಹೈಬ ಮಫಮ್ ಅಸಿ ಮೇನ್ ರೋಡ್ತೆಗಿ 1.5 ಕಿಲೋಮೀಟರ್ ಮುಕ್ ಚಂಗ್ಸಿಲ್ಲಿ ಮನಾಕ್ ನಕ್ಪಸಿದ ಯುಂ ತಾದೆ ಹೈರಿಬ ಮಫಮ್ ಅಸಿದ ಯಾಮ್ನ ಖುದೊಂಗ್ಸಾಗನೆ ನ ಖಲ್ಲಿ ಅದುಗ ಅಯ್ಕೈಗಿ ಚಂದೇನ್ಗಿ ಸೋಲಿಡ್ ವೇಸ್ಟ್ ಮೆನೇಜ್

0: ನಾಕಲ್ ಅಮ್ಮದ ನಿಂಥೆಮ್ಗಿ ಮಮ್ಮ ಸಿಂಗಾರೇನ ಮಚಾನುಪಾದ ಇವುಮೋ ಕೊಲೆ ಸತ್ತೋರಬರೋ ಹೋಯಿಮ ಚಲದೋಯ್ನಿ ಫರೆ ಫರೆ ಅದೋ ಥೇಂಗ್ನ ಹಲಕ್ಕನು ಮತಂ ಫತ್ತೆ ಲೋಯ್ಬಗ ನಮಾನಬಗ ಪುಲ್ಲಸು ಕುಯ್ನ ಲೈಗನು ಫತ್ ಹಲೋ ಅಹೋಯ್ಬ ಮಮ್ಮ ಐ ಕಶು ಥೇಂಗ್ನ ಹಲೋಯಿ ಫತ್ ಹಲಕ್ಕೆ ಅದೋ ನಾಯ್ದ ಮೊಯ್ ಫಾವ್ದೆ ಚಲುಗೆ ಕೋ ಹೈಮ ಹೈಮ ನಂಗ್ದಿ ಮೀ ಮಯೂಮ್ದುದ ಕೈದವರುಗೆ ಬಹ ಇಕಾಯ್ದಬ್ರೋ ನಂಗ್ಬೋ ಮಾ ಲೌರುಗೆ ತೌಬನೆ ವೈ ಮಾ ಅಸಿಬು ಕೈದೋಬ ಇಕಾಯ್ದೋಯ್ನು ಇಚಾದಿ ಪಖಂಗ್ ಫರಕ್ಲವನಿನ ಇಕಾಯ್ಬಗ ಖಂಗ್ಲಕ್ತ್ರೇನೆ ಹೊನೋ ಹೊನೋ ಅದುಗನೆ ಮೈಥಿಬದ ಯಾರೋಕೋ ಇಮಾದಿ ಮೈಥಿದನಬ ಯುಮ್ದ ಕೊಕ್ ಪುಸಿಲನ ಫದೋಯ್ ಜಾಲ ಅಸುಮ್ನ ಮಮಾ ಮಚಾ ವರಿ ಸಾರಿಂಗೈದ ನಿಂಥೆಮ್ಗೆ ಫೋನ್ ಲಾಕ್ಬ ತಾರದುನ ಕಾದ ಚೆನ್ಸಿನ್ಕಿದುನ ಫೋನ್ ಅದು ತಾಪ್ ಪೈಖತ್ಲಗ ಹಲೋ ತಾಯೆ ಲೋಯ್ರಬ ಐಲ ಅವರ ಲೋಯ್ಬದಿ ಲೋಯ್ರೆ ಅದು ಕೈನೋಮ ಹಾಯ್ಗೆ ತೌನೆ ಅದುಗಿನಿ ಹಾಯುನ ಅದುಗಿಬು ಅಮುಕ್ ಹಂಗ್ಲೆ ಐದು ಥೋಯಿ ಮೊಯ್ಗ ಒಯ್ನ ಚತ್ಲಗೆ ಮೊಯ್ ಅಯ್ಕೊಯ್ದ ಚಂಗಕ್ಕನಿ ಹಾಯೆ ಅದು ಹಾಗೆ ತೌಬನೆಬ ಆಫ್ ಅಯ್ನದಿ ನಂಗ್ ಲೋಬ ಲಾಕೆ ತೌರಿ ಹೋಯ್ ಹೋಯ್ ಲಾಕ್ಮಿನಾರೋ ಅಯ್ ಕೊಲೆಸ್ದ ಲೈರಮಗೆ ಕೋದುದಿ ನಿಂಥೆಮ್ ವಾಖಲ್ದ ಹೈಫೆತ್ ನುಂಗಾಯ್ತಬ ಪಾವಿ ಅದುಬು ಲಾಯ್ಜ ಉರನಿ ಖನ್ಬದ ಮಸಾದು ನುಂಗಾಯ್ಬ ಅಮಗ ಲೊಯ್ನನ ಲಾಯ್ಜನ ಪಿರಕ್ಕಿಬ ಹುರಿತ್ ಅದು ಉಪ್ಪುದಗಿ ಲೌಥೋಕ್ಲಗ ಮಿಂಗ್ಸೆಲ್ ಮಮಾಂಗ್ದ ಚಂಗ್ಸಿಲ್ಲಗ ಮೊಮೊ ನೋಗ್ತುನ ಅಸಾ ಅಮಗ ಲೊಯ್ನನ ಮಫಿ ಮರೋಲ್ ಲೊಯ್ಸಿಲ್ಲಗ ಕೊಲೆ ಸತ್ನಬ ಗಾರಿ ಇಂಥೋರಿ ಹೌಜಿಕ್ ತಾಬಿಕ್ರೆ ಅಯುಕ್ಕಿ ಲಾಯ್ಜ ಅಹುಮ್ ಸುಬ ಸರುಕ್ ಪರಿಂಗ್ ನಾಯ್ಬ ವಾರಿ ಅಮಸುಂಗ್ ವಾರಿ ಮಚಾಸಿಂಗ್ ಚಹಿ ಕುಂಠಾ ಮಂಗಾಗಿ ಮನುಂಗ್ದ ಲೈಬ ಮಿಯೋಯ್ಸಿಂಗ್ನ ಥಾಜನ್ ಬಿರಕ್ಪ ಯಾಗನಿ ಹೇನ ಅಕುಪ ಮರೋಲ್ಸಿಂಗ್ ಅಕುಯ್ಗಿ ಆಕಾಶವಾಣಿ ಫಾಲ್ಗಿ ಫೇಸ್ಬುಕ್ ಪೇಜ್ದಗಿ ಖಂಗ್ಬಿಬ ಯಾಗನಿ ಪರಿಂಗ್ ನಾಯ್ಬ ವಾರಿ ಅಮಸುಂಗ್ ವಾರಿ ಮಚಾ ಥಾಜನ್ ಬಿರಕ್ನಬಗಿದಮಕ್ತ ಥಂಜರಿಬ ಅಕುಯ್ಗಿ ಫೋನ್ ನಂಬರ್ದಿ 7005-489767 ಅಮುಕ ಸುಹನ ನಿಂಗ್ಸಿಂಗ್ಸರಿ 7005-489767 ಲೋಯ್ನನ ಅಯ್ಕೊಯ್ಗಿ ಇಮೇಲ್ ಅಡ್ರೆಸ್ ನಹಾರೋಲ್ಗಿ ಖೊಂಜಲ್ @gmail.com ಥಾಜಿನ್ಬಿರಕ್ಪ ಯಾಗನಿ ಮಥಂಗಿ ನೋಮಾಯ್ಸಿಂಗ್ದ ಅಯುಕ್ಕಿ ಲಾಯ್ಸಗಿ ಮರಿ ಸುಬ್ಬ ತಾಂಕಕ್ಪುದನ ಅಮುಕ್ ಲಾಕ್ಜಗೆ ಥೌರಂ ತಾಬಿರಂಲಿವ ಪುಮ್ನಮುಕ್ಪು ಅಮುಕ್ ಕಹನ್ನ ಥೊಕ್ಚೋಂ ಪುಷ್ಪರಾನಿನ ಖುರುಂಜರಿ
1: ನಹಾರೋಲ್ಗಿ ಖೊಂಜಲ್ ತಾಬಿರೆ ಅದೊಮ್ಮೆ ಥೌರಂ ತಾವಿರಿವಸಿ ಸಂಗಾಯ್ ಚನಲ್ಗಿ ನುಮಿದಾಂಗಿ ಥೌರಂ ಪರೆಂಗ್ನಿ ಲೇಪ್ತನ ತಾವಿಯು ಸೋಯ್ದನ ತಾವಿಯು ಆಕಾಶವಾಣಿ ಇಂಫಾಲ್ಗಿ FM ಸಂಗಾಯ್ ಚನಲ್